ಕೃಷ್ಣ ಸತ್ಕಥ ಮಯ ಸದೈವ ಗೀಯತಂ ತಥಾ ಕೃಪಾ ವಿಧೀಯತಾಂ ಯದಾ ಯದಾ ತಥಾ ತಥಾ ತದೈವ ಕೃಷ್ಣ ಸತ್ಕಥ.